ಮತಿ ಮಲಲು ತೆರಿಂಕೆ ಬಾಟ ಸಾರಿ ಆಗವೋಯಿ ಪ್ರೇಮತಿ ಮಲಲು ತೆರಿಂಕೆ ಬಾಟ ಸಾರಿ ಆಗವೋಯಿ.